ನವೆ ವಚನ ನವೆ ಕೈಕೈಲ ರಾಜ್ಯ ಹವೆ ವಿಷಯ ಧುಂದ ರಾಜಾತರ ತಿದಸಿ ಮಾನತೋ ಘೇವುನಿಯ ಖಡ್ಗ ಕರಿ ಮೀಚ ಪಾಹತೋ ರಾಮಾವಿಣ ರಾಜ್ಯಪದಿ ಕೋಣ ಬಯಸತೋ ವಾಂಚಿತಿಜೆ ಪುತ್ರ ಘಾತ ವಾಂಚಿತಿಜೆ ಪುತ್ರ ಘಾತ ತೇ ಕಸಲೆ ಮಾಯತಾತ ತುದ ದಿಧಲಾ ಶಬ್ದ ಕಸಾ ನೃಪತಿ ಮೌಢತೋ ಘೇವುನಿಯ ಖಡ್ಗ ಕರಿ ಮೀಚ ಪಾಹತೋ ರಾಮಾವಿಣ ರಾಜ್ಯಪದಿ ಕೋಣ ಬಯಸತೋ ಲಂಪಟತೋ ವಿಷಯಿ ದಂಗ ಲಂಪಟತೋ ವಿಷಯಿ ದಂಗ ತುದಸಿ ಕರಿ ವಚನ ಭಂಗ ಭಾರ್ಯೇಚ ಹಟ್ಟ ಮಾತ್ರ ನಿಮುಟ ಪಾಳಿತೋ ರಾಮಾವಿಣ ರಾಜ್ಯಪದಿ ಕೋನ ಬಯಸತೋ ಘೇವುನಿಯ ಖಡ್ಗ ಕರಿ ಮೀಚ ಪಾಹತೋ ವರದಿಧಲೆ ಕೈಕೈಸ ವರದಿಧಲೆ ಕೈಕೈಸ ಆಠವಲೆ ಯಾ ಮಿತೀಸ ಆಜವರಿ ನೃಪತಿ ಕಧಿ ಬೋಲಲಾನತೋ ರಾಮಾವಿಣ ರಾಜ್ಯಪದಿ ಕೋನ ಬಯಸತೋ ಘೇವುನಿಯ ಖಡ್ಗ ಕರಿ ಮೀಚ ಪಾಹತೋ ಮತ್ತ ಮತಂಗಜಾಪರಿ ಮತ್ತ ಮತಂಗಜಾಪರಿ ದೈವ ತುಝೆ ಚಾಲಕರಿ ಶ್ರೀರಾಮ ಮೀಚ ತ್ಯಾಸ ದೋರ ಲಾವಿತೋ ಘೇವುನಿಯ ಖಡ್ಗ ಕರಿ ಮೀಚ ಪಾಹತೋ ರಾಮಾವಿಣ ರಾಜ್ಯಪದಿ ಕೋನ ಬಯಸತೋ ಬೈಸ ತೂಚ ರಾಜ್ಯಪದಿ ಬೈಸ ತೂಚ ರಾಜ್ಯಪದಿ ಆಡ ಕೋಣ ಏಯಿ ಮಧಿ ಏವುದೇತ ಕಂಠ ಸ್ನಾನ ತ್ಯಾಸ ಘಾಲಿತೋ ರಾಮಾವಿಣ ರಾಜ್ಯಪದಿ ಕೋಣ ಬಯಸತೋ ಘೇವುನಿಯ ಖಡ್ಗ ಕರಿ ಮೀಚ ಪಾಹತೋ ಏವುದೇತ ತಿನ್ಹಿ ಲೋಕ ಏವುದೇತ ತಿನ್ಹಿ ಲೋಕ ಘಾಲಿನ ಮೀ ತ್ಯಾಸ ಧಾಕ ಪಾಹುದೇಚ ವೃದ್ಧ ಪಿತಾ ಕಾಯ ಯೋಜಿತೋ ರಾಮಾವಿಣ ರಾಜ್ಯಪದಿ ಕೋಣ ಬಯಸತೋ ಘೇವುನಿಯ ಖಡ್ಗ ಕರಿ ಮೀಚ ಪಾಹತೋ ಶತಶತಕೆ ಪಾಳಧರ ಶತಶತಕೆ ಪಾಳಧರ ಶ್ರೀರಾಮ ಚಾಪಧರ ರಕ್ಷಣಾಸಿ ಪಾಠಿ ಮೀ ಸಿದ್ಧ ರಾಹತೋ ರಾಮಾವಿಣ ರಾಜ್ಯಪದಿ ಕೋಣ ಬಯಸತೋ ಘೇವುನಿಯ ಖಡ್ಗ ಕರಿ ಮೀಚ ಪಾಹತೋ ಏಯಿಲ ತ್ಯಾ ಕರಿನ ಸಜಾ ಏಯಿಲ ತ್ಯಾ ಕರಿನ ಸಜಾ ಬಂಧು ನಚ ದಾಸ ತುಝ ಮಾತುಶ್ರೀ ಕೌಸಲ್ಯ ಶಪಥ ಸಾಂಗತೋ ಘೇವುನಿಯ ಖಡ್ಗ ಕರಿ ಮೀಚ ಪಾಹತೋ ರಾಮಾವಿಣ ರಾಜ್ಯಪದಿ ಕೋಣ ಬಯಸತೋ